ಕಠುಮಕ ಲಂಬೋದರ ಮುದಿತ ಚಕ್ಲೋರೀಹರ ಬರಸೆ ಬರಸೆ ಅಮೃತ ಘನ ಮುಗ್ಧ ಲುಬ್ಧ ನರ